0: ಮಾತ್ರೇಕ ಸಂಗೀತಮಯ ಹೋರಾವ ಸಂದತ್ತಾರು ಎಫ್ಎಂ ತರಂಗಮಾಲಾ ಅನುದಕ ದಸಮ ತುನವಸೆ ಗುವನಿ ಅದ 2026 ವರ್ಷರೆ ಅಕ್ಟೋಬರ್ ಮಾಸೆ ಪಲವಿನಿದ ಬೃಹಸ್ಪತಿಂದ ಅಪಿ ಕೆಮೆನ್ ಕೆಮೆನ್ 2026 ವರ್ಷರೆ ಹತರವಿನಿ ಕಾರ್ತುವಟ ಲಂಗಾವ ಹೂವ ಶೀತ ಕಾಲೆಯ ಕೆಮೆನ್ ಕೆಮೆನ್ ಪಹವ ಗಿಯತ್ ಅತಿವನ ಸುಲಂಗ್ ಸಹ ಉನುಸುಪ ನಿಸ ಲಿಡ್ ರೋಗ ಪೆತರೀಮೆ ಹೆರಿಕೆಯಾವ ತಿಬ್ಬಿನ ಬವ ಅಪಿ ದನ್ನುವ ವಿಶೇಷೆಮ್ಮ ಹೇ ಪೀವ ಇತಿನ್ ದಯಾಬರಸನ್ನನಿ ಏ ನಾರಕ್ಸಾವೀಮ ಒಬ್ಬ ಸತ್ತುಯಿ ವಸರಕ್ ಪಾಸಾ ಪವತ್ತನು ಲಬನ 3TSZ ಗುವನ್ನುದಿಲಿ ರೇಡಿಯೋ ತೋಣೆ ಈಯೇ ಸಿಟ ಕ್ರಿಯಾತ್ಮಕಾಯಿ ಸಂದತರು ಸಂದಹಾ ಒಬ್ಬ ವ್ಯಾಕರಣ ಮೊದಲ ಒಬ್ಬಗೆ ನಾಮ ಲಿಪಿನೆ ಸೆನಸರಾದ ಸಹ ಇರಿದಾ ದಿನವಲ ಗುವನ್ನುದಿಲಿ ಪ್ರಚಾರವೇನ ಬವ ಸಲಕ ಒಬ್ಬಟ ಪಲುವಾಂಗ್ ತವತ್ ವಸರಕ್ ಇದ್ರಿಯೇಟ 3TSZ ಗುವನ್ನುದಿಲಿಯೇ ವೆಡದಟಹಂ ಪವತ್ತಾಗಿನ ಯಾಮ ಸಂದಹಾ ವಿಶೇಷೆಮ ಸಿಂಗಲ ವೆಡದಟಾನ ಮೂಲ್ಯ ಮೇಧಾಯಕತ್ವ ಕ್ಲಬ ಅದೆನ್ನ ಕಲಿಂಗ್ ಔ ವಸರವಲ್ವಲ ಒಬ್ಬ ಲಾಭಾದುನ್ ದಾಯಕತ್ವೇಟ ಇತಾಮತ್ಮ ಸ್ತುತಿವಂತ ವೇನ ಅತರ ಮೇ ವಸರೇದಿತ್ ಎವೆನಿಮ ಆಧಾರ್ಯಕ್ ಲಬಾ ದೆನ್ನೆಸ ಕರುಣಾವೆನ್ ಇಲ್ಲಾ ಸಿಟಿಮಿ ಮೇ ಸಂದಹಾ ಒಬ್ಬಟ ಪಲುವಾಂಗ್ ಅಮತನ್ನಟ ಅನುವಸರ 15/19/23 ಓ 94/15/28 ಸಿಂಗಲ ವೇಟ ತಹನ ಪಾವತ್ತನ ಕಾಲಿಯ ತುಲದಿ ಸಂದತರು ತುಲಿಂ ಒಬಹ ಏಕ್ವನ ಮಮ ಧರ್ಮಪಾಲ ಕೊಡಿಕಾರಗೆ ಸುಪ್ರದು ಸೆನೆಹತೆನ್ ಯುತುವ ಪಿಲಿಗನ್ನ ಒಬುವ ಆಯುಬೋವನ್
1: ಆಯುಬೋವನ್ ಮಮ ಗ್ರಾಮಿನಿ ನಾರನ್ ಪನಾವ